ಪಾಯ ದೈತ್ಯಚಕ್ರವಿಮರ್ದಿನೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಹಿತಾಯ ಚ ಸಹಸ್ರಮೂರ್ತಯೇ ತುಭ್ಯಂ ಸಹಸ್ರಾವಯವಾಯ ಚ ಧರ್ಮರೂಪ

ಉಪೋಷಿ ಗ್ರಹಾಣಾಂ ತ್ವಂ ರವಿರ್ಮತಃ ಸತ್ಯಲೋಕೋಶಿ ಲೋಕಾನಾಂ ಸರಿತಾಂ ದ್ಯುಸರಿತ್ ಭವಾನ್ ಶ್ವೇತವರ್ಣೋಶಿ ವರ್ಣಾನಾಂ ಸರಸಾಂ ಮಾನಸಂ ಸರಃ ಶೈಲಾನಾಂ ಗಿರಿಜಾ ತಾತಃ ಕಾಮಧುಕ್

ಸರ್ವೇಷು ಸಮಸ್ತೇಷು ಸ್ಫಟಿಕಸ್ತ್ವಂ ಮಹೇಶ್ವರ ಕಮಲಸ್ತ್ವಂ ಪ್ರಸೂನೇಷು ಶೈಲೇಷು ಹಿಮವಾಂಸ್ತಥಾ ಭವಾನ್ ವಾಗ್ವ್ಯವಹಾರೇಷು ಭಾರ್ಗವಸ್ತ್ವಂ ಕವಿಷ್ವಪಿ ಪಕ್ಷಿಷ್ವೇವಾಸಿ ಶರಭಃ ಸಿಂಹೋ ಹಿಂಸ್ರೇಷು ಸಮ್ಮತಃ ಸಾಲಗ್ರಾಮ ಶಿಲಾಚತ್ವಂ ಶಿಲಾಸು ವೃಷಭಧ್ವಜ ಪೂಜ್ಯ ರೂಪೇಷು ಸರ್ವೇಷು ನರ್ಮದಾಲಿಂಗಮೇವ ಹಿ ನಂದೀಶ್ವರೋಸಿ ಪಶುಷು ವೃಷಭಃ ಪರಮೇಶ್ವರ ವೇದೇಶೂಪನಿಷದ್ರೂಪೀ ಯಜ್ವನಾಂ ಶೀತಭಾನುಮಾನ್ ಪ್ರತಾಪಿನಾಂ ಪಾವಕಸ್ತ್ವಂ ಶೈವಾನಾಮಚ್ಯುತೋ ಭವಾನ್ ಭಾರತ

ರುದ್ರಾಯ ಬ್ರಹ್ಮಣೆ ಬ್ರಹ್ಮರೂಪಿಣೇ ದೇವಾ ಊಚುಹು ನಮಃ ಸರ್ವಾತ್ಮನೇ ತುಭ್ಯಂ.

ಶಾಂತಂ ಸರ್ವತೋಕ್ಷಿಶಿರೋಮುಖಂ ಸರ್ವತಃಶ್ರವಣಘ್ರಾಣಂ ತ್ವಾಂ ನಮಾಮಿ ಚ ಸರ್ವತಃ.

ಭವಾಧ್ಯಕ್ಷಂ ಸತ್ಯಂ ಶಿವಮನುತ್ತಮಂ ಕೋಟಿಭಾಸ್ವರ ಸಂಕಾಶಂ ತ್ವಾಂ ನಮಾಮಿ ಚ ಸರ್ವತಃ ವಿಶ್ವದೇವಮನಾದ್ಯಂತಂ ಷಟ್ತ್ರಿಂಶತ್ ಕಮನೀಶ್ವರಂ ಪ್ರವರ್ತಕಂ ಚ ಸರ್ವೇಷಾಂ ತ್ವಾಂ ನಮಾಮಿ ಚ ಸರ್ವತಃ ಪ್ರವರ್ತಕಂ ಚ ಪ್ರಕೃತೇಃ ಸರ್ವಸ್ಯ ಪ್ರಪಿತಾಮಹಂ ಸರ್ವವಿಗ್ರಹಮೀಶಂ ಹಿ ತ್ವಾಂ ನಮಾಮಿ ಚ ಸರ್ವತಃ ಏವಂ ವದಂತಿ ವರದಂ ಸರ್ವಾವಾಸಂ ಸ್ವಯಂಭುವಂ ಶ್ರುತಯ ಶ್ರುತಿಸಾರಜ್ಞಂ ಶ್ರುತಿಸಾರವಿದಶ್ಚ ಯೇ ಅದೃಶ್ಯಮಸ್ಮಾಭಿರನೇಕಭೂತಂ ತ್ವಯಾ ಕೃತಂ ಯದ್ಭವತಾಥ ಲೋಕೆ ತ್ವಾಮೇವ ದೇವಾಸುರಭೂಸುರಾಶ್ಚ ಅನ್ಯೇ ಚ ವೈ ಸ್ಥಾವರ ಜಂಗಮಾಶ್ಚ ಪಾಹ್ಯನನ್ಯಗತೀನ್ ಶಂಭೋ ಸುರಾನ್ನೋ ದೇವವಲ್ಲಭ ನಷ್ಟಪ್ರಾಯಾಂಸ್ತ್ರಿಪುರತಃ.

ಚ ಮೇ ಸುಗಂಚ ಮೇ ಶಯಾನಂಚ ಮೇ ಸುಷಾಶ್ಚ ಮೇ ಸುದಿನಂಚ ಮೇ ಯಜ್ಞೇನ ಕಲ್ಪಂತಾಂ ರಜಿಶ್ಚ ಮೇ ರಾಜಶ್ಚ ಮೇ ಪುಷ್ಟಂಚ ಮೇ ಪುಷ್ಟಿಶ್ಚ ಮೇ ವಿಭುಚ ಮೇ ಪ್ರಭುಚ ಮೇ ಪೂರ್ಣಂಚ ಮೇ ಪೂರ್ಣತಾರಂಚ ಮೇ ಕುಯಾವಂಚ ಮೇ ಕ್ಷೀತಂಚ ಮೇನ್ನಂಚ ಮೇ ಕ್ಷುಚ್ಚ ಮೇ ಯಜ್ಞೇನ ಕಲ್ಪಂತಾಂ ವ್ರೀಹ

ಉಪೋಷಿ ಗ್ರಹಾಣಾಂ ತ್ವಂ ರವಿರ್ಮತಃ ಸತ್ಯಲೋಕೋಶಿ ಲೋಕಾನಾಂ ಸರಿತಾಂ ದ್ಯುಸರಿದ್ಭವಾನ್ ಶ್ವೇತವರ್ಣೋಶಿ ವರ್ಣಾನಾಂ ಸರಸಾಂ ಮಾನಸಂ ಸರಃ ಶೈಲಾನಾಂ ಗಿರಿಜಾ ತಾತಃ ಕಾಮಧುಕ್

ರುದ್ರಾಯ ಬ್ರಹ್ಮಣೆ ಬ್ರಹ್ಮರೂಪಿಣೇ ದೇವಾ ಊಚುಹು ನಮಃ ಸರ್ವಾತ್ಮನೇ ತುಭ್ಯಂ.

ಅಹಂ ಸರ್ವವಿಗ್ರಹಮೀಶಂ ಹಿ ತ್ವಾಂ ನಮಾಮಿ ಚ ಸರ್ವತಃ ಏವಂ ವದಂತಿ ವರದಂ ಸರ್ವಾವಾಸಂ ಸ್ವಯಂಭುವಂ ಶ್ರುತಯ ಶ್ರುತಿಸಾರಜ್ಞಂ ಶ್ರುತಿಸಾರವಿದಶ್ಚ ಯೇ ಅದೃಶ್ಯಮಸ್ಮಾಭಿರನೇಕಭೂತಂ ತ್ವಯಾ